di bia cheche wo di e me rade bere ogo ponye wa ni dasuo me sha won kon se wo be ji ye a ji ye na wa ta ga ji ye aya me se wo bi ante wo be ware afimu wo suja ni wo ba ya ye fra afimu ti wo da serio wo suja ni wo ba serio afimu.